ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ರಾಧಾರಮಣ ಕರಿ ಗೋವಿಂದ ಜೈ ಜೈ ವಾಕೆ ಗುರು ವಾಕೆ ಗುರು ವಾಕೆ ಗುರು ಜೀ ಬೋಲೋ ವಾಕೆ ಗುರು ವಾಕೆ ಗುರು ಬೋಲೋ ವಾಕೆ ಗುರು